ಸ್ವಾರ್ಥಚಿಂತಕ ಚಿರಂತನ ಚಿತ್ ಸ್ವರೂಪ ದಾಕ್ಷಿಣ್ಯ ಭಾವ ಪರಿಶೋಭಿತ ಧರ್ಮ ದೀಪ ಚಿನ್ಮುದ್ರಿಕಾಭರಣ ಮೌನ ಕಥಾ ಪ್ರವೀಣ ಶ್ರೀ ದಕ್ಷಿಣಾಖ್ಯ ಮುನಿಮೂರ್ತಿ ವಿಭೋ

ಸಪ್ತಾವಸಾನ ಢಮರುಧ್ವನಿ ಸಂಪ್ರಭೂತ ಸರ್ವಾಕ್ಷರ ಪ್ರಣುತಿ ಸುಸ್ಫುಟ ತತ್ವಸಾರ ಶ್ರೀ ಸತ್ಯ ಸುಂದರ ಶಿವಾತ್ಮಕವಾದಧೀಶ ದೇವತ್ರಿ

ಪಾಪಹರಂ ಶಶಿಶೇಖರಮೇವ ನಮಾಮಿ ಹರಂ ಪರಮಾಣ್ವವರಂ ಮಹತೋಪಿ ಪರಂ ಸ್ಥಿರಜಂಗಮ ಸಜ್ಜನ ಸಂಗಮಹಂ ಅನುರಾಧ ರಸಂ ವರಯೋಗಿ ವಶಂ ಸತತಂ ಹಿ ಭಜಾಮಿ.

ಸ್ವರೂಪ ನಿರವದ್ಯ ವಿಭೂತಿ ಹೃದ್ಯ ಗಂಗಾ ಸುಧಾಕರ ಸುಶೇಖರ ನಾಗಹಾರ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ಬ್ರಹ್ಮಕೂಟ ಮಹಿಮಾನ್ವಿತ ವಿಷ್ಣುಕೂಟ ಶ್ರೀ ರುದ್ರಕೂಟ ಪರಿಸರ್ಪಣ ರಮ್ಯ ಶೀಲೌ ಭಕ್ತ ಪ್ರಯೋಜನ ಪರೌ ಭವತಾಪಹಾರೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರ

ಸತ್ವರ ಸಸಂಗಮಚಂದ್ರಹಾಸೋ ಶ್ರೀಯೋಗಿ ಪಟ್ಟಲ ಸಿತೌ ಲಲಿತೌ ವದಾನ್ಯೋ ಮಾಯಾಮಯಾತ್ಮಕ ಗುಣ ಪ್ರವಿನಾಶಕ ಉದ್ವೌ ಕೂಟೇಶ್ವರಸ್ಯ ಚರಣೌ ಸ

ಲಾವಣ್ಯ ಪೂರ್ಣ ರಮಣೀಯ ರಸಾಕರೌತೌ ಕೋದಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಸರ್ಭಕ್ತ ಕೋಟಿಸು ಸಮರ್ಪಿತ ಭಕ್ತಿ ಪುಷ್ಪ ಸಂವರ್ಧಲೇಶ ಪರಿವರ್ತ.

ಸಂಸೇವನೋತ್ಸವ ಸಮುತ್ಸುಕ ಚಿತ್ರ ಲೀಲೌ ನಿತ್ಯಾವತೃಪ್ತ್ಯಮೃತ ರೂಪ ಧರೌ ಪ್ರಶಾಂತೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ನಿತ್ಯಾತ್ಮ ಭಾವ ನಿರತಾಖಿಲ ದಾಸ ವರ್ಗ ಸಂಪ್ರಾರ್ಥನಾಭಿಮತದಾನ ಗುಣೈಕ ಶೀಲೌ ನಾಸ್ತಿಕ್ಯ ರೂಪ ವಿಷವೃಕ್ಷ ವಿನಾಶಕೌ ದ್ವೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ದಿವ್ಯೌ ಮೃಕಂಡು ಮುನಿಪುತ್ರ ಸುದರ್ಶಿತೌ ತೌ ಶ್ರೀಶೌನಕಾದಿ ಮುನಿ ಬೃಂದ ಸದಾ ಸುಸೇವ್ಯೌ ಸರ್ವೋತ್ತಮೌ ಸಕಲ ದೈವತ ವಂದಿತೌ ಹಿ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ದಕ್ಷಿಣಾಭಿಧ ಮೂರ್ತಿ ಮಹಾಪ್ರಪತ್ತಿ ಕುರ್ವಂತಿ ಯೇ ತು ಮಧುರಂ.

ರೂಪ ಭಗವನ್ ಸಚ್ಚಿದಾನಂದ ಸಾಗರ ಶ್ರೀ ಮೇಧಾ ದಕ್ಷಿಣಾಮೂರ್ತೆ ತ್ರಿಕೂಟೇಶ್ವರ ಮಂಗಳಂ ಮಂದಸ್ವಿತ ಮಹಾಭೂಷ ಮಹರ್ಷೀಂದ್ರ ಮನೋಹರ ಶ್ರೀ ಮೇಧಾ ದಕ್ಷಿಣಾಮೂರ್ತೆ ತ್ರಿಕೂಟೇಶ್ವರ ಮಂಗಳಂ ತಮೋಗುಣ ಸಮುದ್ರಾವಜ್ಞಾನ ಮುದ್ರಾ